0: ಕುಶಾಲ ಸೋಡುನ ದಿನ ಜಳಾವರ ನಕ್ಷೀ ಚಾಘಾಗರಿ ವಸನೆ ಸುಟಲಿ ಅಲಗತ ಪಡಲಿ ಓಲ್ಯಾ ಕಾಠಾವರಿ ಠುಮಕತ ಗೋಪಿ ಜಳಾತ ಶಿರಲ ಉಠಲಿ ಕೌಶಿರ ಶಿರಿ
1: ಗೋಪಿ ನಾನ್ಯಾತ್ ಹೋತ್ಯಾ ದಂಗ ಟೋತ್ ಆಲ ಸಕಸೆ ರಂಗ ಗೋಳಾಕರ್ಮ ವಸ್ತ್ರ ಸರಿ ಬಸ್.